0: ಬಾಸು ಬಂ ಬಂ ಬಂ ಬಂ ಬಂ ಲಹರಿ
1: ಏನು ನಿಯ ಬಡಿ ನಾಗಿನ ಸಹರಿ
0: ಸಂಗ ಮಾರೇಗಿ
1: ತುಂಬಾ ಚಿಕ್ಕಿ ರಹಿ.

0: ಸರಿಯ ಮೀ ಜಾನತರು ಉಬದೀದ ಬೇಡ ಪಾರಕರು ಜೇ ಪುಲಿಚುಕು ಹೋಗಿ ಮಾಸಕರು ಹಿಂಸಾಸಕರು
1: ಬಂ ಬಂ ಬಂ ಬಂ ಬಂ ಬಂ ಬಂ ಸಂತಾ ದೇ ಹೊಂದಯ ಪಾದಾಗಂ
0: ಪಾಪಾ ಜೀ ಜೀ ಜೀ
2: ಜೀ ಜಾ ಕಮೇ
0: ಕೋಈ ಬಾತ ಬತಾಓ
1: ಲಡ್ಕಿ ಮಜಾಓ
0: ಲಡ್ಕಿ ಕೋ ಕೋಈ ವಕ್ತ ಬತಾಓ
1: ಲಡ್ಕಿ ಕೋ ಬಂ ಬಂ ಬಂ ಬಂ ಬಂ ಬೋಲೇ ಲುದಿಯಾಣೇ ಕಂಟಾ ಘರ ಕೋಳೆ ದಿನ ಏತವಾರ ಜದ ಭಜನ ಚಾರ ಕರ ಹೋ ಕೇ ಪ್ಯಾರ
0: ಹರ ಕೇ ಶಿಂಗಾರ
1: ಐ ಮುಡ ಜೈ ಪರ ಚಲಿ ಕೇರಿ ಐ
0: ಕೋಈ ಚಾಹಿ ದಿನ ನಾಳ ಸಹೇಲಿ